ಯಂತ್ರಂ ನಮೋ ಇಷ್ಟಿಷ್ಟೇ ನಮೋ ತಂತ್ರಂ ಸದಾ ಸಚ್ಚಿದಾನಂದ ಸರ್ವಂ ವರಾಣಸಿ ಆರೂಪೇ ಆರೂಪೇ ಸಮಸ್ತಂ ನಿವಾಸೀ ಸದಾ ಸಿದ್ಧದಾ ಬುದ್ಧದಾ ಪ್ರೇತಕರ್ತಾ